0: ਝਗੜਨ ਤਿੰਨ ਕਦੀਨ ਧਾਗੇ ਨਾ ਤਿੰਨ ਕਦੀਨ ਝਗੜਨ ਤਿੰਨ ਕਦੀਨ ਧਾਗੇ ਨਾ ਤਿੰਨ ਕਦੀਨ ਝਗੜਨ ਤਿੰਨ ਕਦੀਨ ਧਾਗੇ ਨਾ ਤਿੰਨ ਕਦੀਨ ਝਗੜਨ ਤਿੰਨ ਕਦੀਨ ਧਾਗੇ ਨਾ ਤਿੰਨ ਕਦੀਨ
1: ತಕಿಟ ತಕಿಟ ತಕ ದಿನ ತಕ್ಕ ತಕಿಟ ತಕಿಟ ತಕ ದಿನ ತಕ್ಕ ತಕಿಟ ತಕಿಟ ತಕ ದಿನ ತಕ್ಕ ತಕಿಟ ತಕಿಟ ತಕ ದಿನ ತಕ್ಕ ತಕಿಟ ತಕಿಟ ತಕ ದಿನ ತಕ್ಕ ತಕಿಟ ತಕಿಟ ತಕ ದಿನ ತಕ್ಕ ತಕಿಟ ತಕಿಟ ತಕ ದಿನ ತಕ್ಕ ತಕಿಟ ತಕಿಟ ತಕ ದಿನ ತಕ್ಕ ತಕಿಟ ತಕಿಟ ತಕ ದಿನ ತಕ್ಕ ತಕಿಟ ತಕಿಟ ತಕ ದಿ